ನೇಹಂಗ್ ನಗೇಹಂಗ್ ಸೋಕಂಗ್ ಸಾಕಂಗ್ ಪರೆ ಯಂಗ್ ಪವಿತ್ರಂಗ್ ಪುನೀತಂಗ ತಾಕಂಗ್ ನ ಜಾತಂಗ್ ನ ಬಾತಂಗ್ ನ ಮಿತ್ರಂಗ್ ನ ಮಂತ್ರೇ ನಮೋ ಏಕ ತಂತ್ರೇ ನಮೋ ಏಕ ತಂತ್ರೇ ನ ಧರ್ಮಂಗ್ ನ ಬರ್ಮಂಗ್ ನ ಸರ್ಮಂಗ್ ನ ಸಾಕೆ ನ ಬರ್ಮಂಗ್ ನ ಚರ್ಮಂಗ್ ನ ಕರ್ಮಂಗ್ ನ ಬಾಕೆ ನ ಸತ್ರಂಗ್ ನ ಮಿತ್ರಂಗ್ ನ ಪುತ್ರಂಗ್ ಸ್ವರೂಪೇ ನಮ

ಹಂಡನ ಅಸುರಭಿ ಹಂಡನ್ ದೋಷ ನಿಕಂದನ ಆದ ಭೃತೇಜ ಚರಾಸುರ ಮಾರಣ ಪತಿ ದೋಧಾರಣ ನರಕ ನಿವಾರಣ ಗೂಢಗತೆ ಅಚ್ಛೇ ಅಖಂಡೇ ತೇಜ ಪ್ರಚಂಡೇ ಖಂಡೆ ಉದಂಡೆ ಅಲಖ ಮತೆ ಜಯ ಜಯ ಉಸಿ ಮಖಾಸುರ ಮರ್ದನ ರಮ್ಮಕ ಬರ್ದನ್ ಛತ್ರ ಚಿತೆ ಆಸುರಿ ಬಿಹಂಡನ್ ದುಷ್ಟ ನಿಕಂದನ್ ಪುಷ್ಟ ಉದಂಡನ ರೂಪತೆ ಚಂಡಾಸುರ ಚಂಡನ್ ಮುಂಡ ಬಿಹಂಡನ್ ಧೂಮ್ರ ಬಿಂದುಣ ಸನ್ ಮಹಕ ಮಥೆ ದಾನ ಪ್ರಹಾರ ನರಕ ನಿವಾರಣ ನದಮ ಉದಾರಣ ಉರ್ದಧೆ ಜಯ ಜಯ ಉಸಿ ಮಖಾಸುರ ಮರ್ದನ ರಮ್ಮಕ ಬರ್ದನ ಆದವೃತೆ ಡಾವರುಡವಂಕೆ ಬರ್ಭವಂಕೆ ಭುಜಾ ಫರಂಕೆ ತೇಜ ಬರಂಗ್ ಲಂಕುಡಿಯಾ ಬಾಂಧೆ ಆಯುಧ ಬಾಂಧೆ ಸೈನ ವಿಮರ್ದನ ಕಾಲ ಸುರಂಗ್ ಅಷ್ಟಾಯ ಚಮಕೆ ಭೂಖಣ ದಮಕೆ ಅತ್ಸಿ ಝಮಕೆ ಫುಂಕ ಫನಂಗ್ ಜಯ ಜಯ ಹುಸಿ ಮಖಾಸುರ ಮರ್ದನ ರಮ್ಮಕ ಬರ್ದನ ದಯದ ಜಿಣಂಗ್ ಚಂಡಾಸುರ ಚಂಡನ್ ಮುಂಡ ವಿಮುಂಡನ್ ಖಂಡ ಅಖಂಡನ್ ಖೂನ ಕಿತೆ ದಾಮಣಿ ದಮಂಕಣ ದುಜಾ ಫರಂಕಣ ಫಣಿ ಪುಂಗಾರಣ ಜೋದ ಜಿತೆ ಸರ್ಧಾರ ವಿವರ್ಖಣ ದುಷ್ಟ ಪ್ರಕರ್ಕಣ ಪುಷ್ಟ ಪ್ರಹರಕಣ ದುಷ್ಟ ಮಥೆ ಜಯ ಜಯ ಹುಸಿ ಮಖಾಸುರ ಮರ್ದನ ಭೂಮಾ ಕಾಸಲ ಉರ್ದೇ ದಾಮನಿ ಪ್ರಹಾಸನ್ ಸುಷಮ ನಿವಾಸನ್ ಶ್ರೇಷ್ಠ ಪ್ರಕಾಶನ ಗೂಢಗತೆ ರಕ್ತಾಸುರ ಆಚನ್ ಯುದ್ಧ ಪ್ರಮಾಚನ್ ಹೃದಯ ನರಾಚನ್ ಧನಂಭೃತೆ ಶ್ರೋಣಂತ ಚಿಂತಿಯ ನಲ್ಬಿವಂತಿ ಜೋಗ ಜಯಂತಿ ಖಡಗ ಧರೆ ಜಯ ಜಯ ಉಸಿ ಮಖಾಸುರ ಮರ್ದನ ಪಾಪ ವಿನಾಶನ್ ಧನಂ ಕರೆ ಅಘ ಓಘ ನಿವಾರಣ ದುಷ್ಟ ಪ್ರಚಾರಣ ಸೃಷ್ಟ ಉಪಾರಣ ಶುದ್ಧ ಮತ್ತೆ ಫಣಿಯರ್ ಪುಂಕಾರಣ ಭಾಗ ಬಕಾರಣ ಶಸ್ತ್ರ ಪ್ರಹಾರಣ ಸಾಧ ಮತ್ತೆ ಸಹತಿ ಸನ್ನಾನ ಅಷ್ಟ ಪ್ರವಾಹನ ಬೋಲ್ ನಿಪಾಹನ ತೇಜ ತುಲಂಗ್ ಜಯ ಜಯ ಹುಸಿ ಮಖಾಸುರ ಮರ್ದನ ಭೂಮಾ ಕಾಸಪತಾಲ ಜಲಂಗ್ ಚಾಚರ ಚಮಕಾರಂಚ ಛುರಹಾರಣ ಧೂಮ ತುಂಗಾರಣ ದ್ರಪ ಮಥೆ ದಾಡ್ವಿ ವೃತಂತೆ ಜೋಗ ಜಯಂತೆ ಮನುಜ ಮತಂತೆ ಗೂಢ ಕಥೆ ಕರಂ ಪ್ರಣಾಸನ್ ಚಂದ ಪ್ರಕಾಶನ್ ಸೂರ್ಯ ಪ್ರತೇಜನ ಅಷ್ಟಭುಜೆ ಜಯ ಜಯ ಹುಸಿ ಮಖಾಸುರ ಮರ್ದನ ಭರಂ ವಿನಾಶನ್ ಧರಂ ಧುಜೆ ಘುಂಗುರುಖ ಮಂಕಣ ಸಹಸ್ರಜ ಮಂಕಣ ಫಣಿಯರ್ ಫುಂಕಾರಣ ಧನಂ ಧುಜೆ ಅಷ್ಟಾಡ ಪ್ರಹಾಸನ್ ಸೃಷ್ಟ ನಿವಾಸನ್ ದುಷ್ಟ ಪ್ರಣಾಸ